ಆಗುತ್ತಾನೆ. ಇಷ್ಟೇ ನಾವಿದ್ದು ಕಾಮನ್ ನಾಬು ಆರೇ ಒನ್ನಿ ಒಂಗನ್ ಹಿಮ್ಮೆ.